ಆಕಾಶವಾಣಿ ವಿಜಯವಾಡ, ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್. 90 glorious years, 1936 ಟು 2026. ಇಟ್ಸ್ ಎ ಸಿಕ್ಸರ್. ಆಕಾಶವಾಣಿ 90 years, ನಾಟ್ ಔಟ್, ನಾಟ್ ಔಟ್, ನಾಟ್ ಔಟ್. ಆಕಾಶವಾಣಿ ವಿಜಯವಾಡ, ಕೃಷ್ಣಮ್ಮ ಸಾಕ್ಷಿಗ, ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫರ್ ಎವರ್.

ನರಿಲ್ಚು ಧರ್ಮಮೇ ಜಯಮನಿ ಎಲ್ಚು ಅರ್ಥಿಗನಿ ಜಾಲಿ ಬಗಿಲ್ಚು ಅಲಂಕೃತ ಪತಿಪ್ರಿಯ ಗೃಹ ಲಕ್ಷ್ಮಿಯನ್ನಟು ಧರಿಲ್ಚು ಸುಧಾಮುನಿ ಪತ್ನಿ ಸಾಚಿಯೇ. ಪತಿ ಮಾಟಲಕ್ಕೆ ಎದುರು ಚಪ್ಪಗ ಎವರಿ ಮನಸ್ಸು ಕಷ್ಟಪಟ್ಟಗಾ ಎಟ್ಟಿ ಸಮಯಲ್ಲೋನೂ ಅಸತ್ಯ ಮಾಡಕ ಗೃಹ ಕರ್ತವ್ಯಮಲ್ಲೋ ನೆರವೇರ್ಚುಕುಂಟುಂದು ವಾಮಾಕ್ಷಿ. ಕುಚೇಲುಡು ಉಂಚವೃತ್ತಿ ಚೇಸ್ತೂ ಸಂಸಾರಾನ್ನಿ ನೆಟ್ಟುಕೊಸ್ತುನಾಡು. ಏ ಪೂಟಕ ಆ ಪೂಟ ಗಡವಡಂ ಕಷ್ಟಂಗಾ ಮಾರಿಂದಿ. ನಿರುಪೇದಕು ಕುಕ್ಕಮುರಿಕಿ ಸಂತಾನಮನಿ ಆದಿಭಟ್ನಾರಾಯಣ ದಾಸ್ ಗಾರು ಅನ್ನಟ್ಲುಗಾ ಆ ದಂಪತಲಕು ಸಂತಾನಮು 27 ಮಂದಿ ಕಲಿಗಾರು. ಕುಚೇಲುಡು ಮಾತ್ರಂ ಎಂತ ದಾರಿದ್ರ್ಯಾನ್ನಿ ಅನುಭವಿಸಿನಾ ಹರಿನಾಮಸ್ಮರಣ ಚೇಯಡಂ ಮಾತ್ರಂ ಮರವಲೇದು. ಒಕರೋಜು ಕುಚೇಲುಡು ಹರಿಧ್ಯಾನಂಲೋ ನಿಮಗ್ನಮೈ ತಾದಾತ್ಮ್ಯಸ್ಥಿತಿಗೆ ಚೇರುಕೊನಿ ಈ ಲೋಕಾನ್ನಿ ಮರಚಿಪೋಯಿ ಆ ಹರಿಧ್ಯಾನಂಲೋನೇ ಪರವಶಿಸಿಪೋತುನ್ನಾಡು. ಇಂಟ್ಲೋ ಪಿಲ್ಲಲು ಆಕಲಿಗೆ ತಟ್ಟುಕೋಲೇಕಪೋಯಾರು. ವಾಮಾಕ್ಷಿ ಭರ್ತನು ಮಾತಾಡಿಂಚಿ ಧ್ಯಾನಭಂಗಂ ಚೇಯಲೇಕಪೋಯಿಂದಿ. ಆ ರೋಜುಕು ಮಂಚಿನೀಳತೋ ಪಿಲ್ಲಲ ಆಕಲಿ ತೀರ್ಚಿಂದಿ ವಾಮಾಕ್ಷಿ. ಮರುಸಟಿ ರೋಜು ಕೂಡ ಕುಚೇಲುಡು ಧ್ಯಾನಂಲೋ ಹರಿನಾಮಸ್ಮರಣ ಚೇಸ್ತೂ ಉಂಡಿಪೋಗಾ ಪಿಲ್ಲಲು ಆಕಲಿ ಬಾಧನು ತಟ್ಟುಕೋಲೇಕ ಅಲ್ಲಾಡಿಪೋತುನ್ನಾರು. ವಾಮಾಕ್ಷಿ ಏಮೀ ಅನ್ನಲೇಕಪೋಯಿಂದಿ. ಆ ಪಿಲ್ಲಲಂದರೂ ಕೂಡ ತಲ್ಲಿ ಚುಟ್ಟೂ ಚೇರಿ ಆಕಲಿಕಿ ಅಲ್ಲಾಡಿಪೋತೂ